ನಂಗಳು ಮದೆ ಸಿಂಹಾಸನಮ್ಮಿಂದ ಭೂಮಿಯಂ ಉಂದನ್ ಪಾದಬಡಿ ಸರ್ವಲೋಕಮಂ ಪಣಿಂದಿಡುಂ ಸಕಲ ಸೃಷ್ಟಿ ನಾಯಕನೇ ವಾನಂಗಳು ಮದೆ ಸಿಂಹಾಸನಮ್ಮಿಂದ ಭೂಮಿಯಂ ಉಂದನ್ ಪಾದಬಡಿ ಸರ್ವಲೋಕಮಂ ಪಣಿಂದಿಡುಂ ಸಕಲ ಸೃಷ್ಟಿ ನಾಯಕನೇ ನಿರಾದಿಸಯ ಅದ್ಭುತ ಸರ್ವ